ಹೀಗೆ ಕಟ್ಟಲ್ಲ ಒಟ್ಟು ತರಾ ಪಿನ್ಯ ಅಲ್ಲಿ ಕಟ್ಟ ತಾಯಮ್ಮ ಟರಾ ಪಿನ್ಯ ಅಷ್ಟ ಉಳ್ಳು ಅಟ್ಟ ಒಸಿ ತಪ್ಪಿಲ್ಲಿ ಹೋಗಿ ಕಟ್ಟಲ್ಲ ಹೋಗತ್ತ 20 ಇನ್ಲೋ 25 ಇನ್ಲೋ ತಾಯಮ್ಮ ಪಿಕ್ಕಸ ಕಟ್ಟರ್ತ ಇಲ್ಲಂಗನೆ ಅನ್ನ ಈ ಕೈಯೋಗೆ ಕಷ್ಟಿ ಓಗಾಯ್ ಒನ್ನೊಟ್ಟೋಲಿಮ್ಮತ ತಾಯಮ್ಮ ಸಿಯೋಗಿ ಪಿಕ್ಕಲ್ಲ ಹೋಗತ್ತ ಅಮ್ಮ ಪಾನಿ ಚೀಗೆ ಕಟ್ಟಮಿರ್ತ ಅಕ್ಟೋಬರ್ ಅನ್ನ ಕಾಟಿನಾಗ ಅತ್ತ ಚಿತ್ತೂನ್ನಮ್ಮೆ ಒಮ್ಮೆ ಅಚ್ಚು ಕಟ್ಟಲ ಹೋಗತ್ತ ಅಂಗೆ ಯೋಲುಂಗಿತ್ತಮ್ಮಿ ಉಯ್ನೆ ಫಡ್ಲೇಮೆ ಅಟ್ಟಿ ಕಲ್ಲಮ್ಮನ್ ತಾಯಿನ್ನ ತಾಯ್ಕೊ ಆಯ್ಚಿ ಕಟ್ಟಲುಗಿ ಪನ್ನಿಮ್ಮ ಓಗಾಯ್ ತಾಗೊಂಗ ಅವಳಟ್ಟಿ ಕಟ್ಟಲುಗಿ ಸುಳ್ಳಿ ಅಚ್ಚಲುವಿನ ಕಟ್ಟಲ ಹೋಗುತ್ತ ಅಕ್ಕೆಗಾವು ತಿನ್ನೊತ್ ಅಕ್ಕೆಗಾಯು ಉಫ್ಫಲುಗಿ ತಗೆಯೋ ಕಾಲುಗಿ ಓಗಾಯ್ ಪನಿ ಚಿಗೆ ಪನಿ ಚಿಗೆ ಕಟ್ಟಲ್ತ ತಾವ ಸುಗುಟ್ಟ ಸಿಲ್ಲಲ್ಲು ತಿಕ್ಕಿನಿಯ ತೋಲಿಮ್ಮ ತೋವಿ ಮಪ್ಪಿತಿ ತಾಗಿಗೆ ಕಟ್ಟಲ್ತ ಕಟ್ಟಿ ಕಲ್ಲಾಸುಗಿ ಸೀಲಲ್ಲು ಟಿಕೆಂಗಿನಿಂಗನೆ ಅಚ್ಚುಣ್ಣೆ ಕಟ್ಟಿಗೆ ಅವಮಲ್ಲು ಅಂಗಲ್ಲುಗಿ ಮಟ್ಟುಲ್ಲುಗಿ ಸೀಲಲ್ಲುಮ್ಮು ಈಗ ಈಗ ಪಟ್ಟವನೇ ಹಂಗೆ ಮಠ ತಾಯಮ್ಮ ಬೀನ್ನ ಸುಟ್ಟ ಕಿಸೆಯನ್ನೇ ಅಕ್ಟೋಬರ್ ಅವಲಿಮ್ಮ ಇಲ್ಲಂಗನೆ ಅಲ್ಲ ಹಣ್ಣೆ ಕಟ್ಟಲ್ತಿಲ್ಲಗು ಬೀಜಾಗೆ ಕಟ್ಟಲ ಹುಟ್ಟ ಬಿಟ್ಟಾಯ್ಕೊ ಊಗಾಯ್ನಿ ತಾಯಮ್ಮ ಅನ್ನಾಯ್ ಐಪ್ಪಲ್ಲಿ ನಲ್ಲಿ ಕಟ್ಟಿ ಹೋಗಿಮೆ ಹೌಟಮ್ಮ ಅಟ್ಟಿಗೆ ತರ್ತಿ ಈಗಾಗೆ ಕಟ್ಟಿ ಈಗಿಗೆ ಸೇರ್ತಿ ಉಪ್ಪಿನ ಆಟ ಇಲ್ಲಂಗನೆ ಇಲ್ಲ ಸಗಾಯ ಕಟ್ಟ ಮಿಂಗೊಟ್ಟು ಕಟ್ಟಲ ಹೋಗತ್ತ ಉಳ್ಳ ಕುಟಮ್ಮ ತರಾ ಪಿಲ್ಲ ಹಟ್ಟಲು ಅಂಗುಟ್ಟಿವು ತಿಕ್ಕಿ ಕಾಟ್ನ ಹಲಸಿ ಮಗ ಕಷ್ಟ ನೆಕೆಟ್ ಸಂಗಿನ್ನಿ ನೀಗೀತ ಒಂದು ಸುಳ್ಳಿ ಹಾಕಿ ಅಮ್ಮಟ ಊಗನಿ ಬೀಜಾಗಿ ತಾಟ್ಸಿಲಿಮ್ಮ ಬೀಜಾಗಿ ಬಲ್ಲೆ ಮಟ್ಟ ಅನ್ನ ಏಕ ಜೊಗೆ ಆಗಿ ಅತ್ತು ಕಟ್ಟಿ ಇಕ್ಕ ಬೀಜ ಇರ್ತಿ ನೀ ಯಾಕೆ ಬೀಜ ಇರ್ತಿ ಅಂಗುಟ್ಟಿಗ ತೀಜ ಇನ್ನ ತಿಲ್ಲವು ಸೌನಿಂಗಿನ್ನಿ ಬೀಜ ಇರ್ತೀನಿ ಉನ್ನುಟ್ಟು ನಿಜಾರಿನಿ ತಾಯಿ ಮಾಪಿಲ್ಲ ಒಟ್ಟಿಗೆ ಓಗ ಕನ್ನಿಂಗನೆ ಓಗ ಇನ್ನೂ ಉಪ್ಪಲ್ಲಿ ಅಲ್ಲಿ ತಿಲ್ಲುಗಿ ಎಲ್ಲುಣ್ಣೆ ಆಗಿ ಕಟ್ಟನೆ ಅಲ್ಲಿ ಮಿಷ್ಟ ಉಪ್ಪಿಂಗಾಮಿ ಸಿಕ್ಕು ಅವಳಟ್ಟು ಮಟ್ಟ ಮಾಂಗ ತಾಬುಂಗ ಹೇ ಪ್ರೋಣಿ ಮುಟ್ ನುಟ್ಟಮ್ಮು ಒಮ್ಮೆ ಅಕ್ಕುಮಿಕ್ಕಿ ಯುಕ್ಕು ಇಕ್ಕಿಗೆ ಇಷ್ಟ ಒಮ್ಮೆ ಹಂಗಿತು ಒಮ್ಮೆ ಅಲ್ಲಿಮ್ಮು ಅಚ್ಚತ್ತಿಲ್ಲುಗಿ ಎಲ್ಲುಣ್ಣೆ ಕಟ್ಟ ಅಚ್ಚತಿ ಕಟ್ಟ ಮಿಕ್ಕಿ ಯೋನಿ ಮೂಟಾ ನಿ ಮಕ್ಕೋನಿ ತಾಬಂಗ ಮಾವುಂಗ ಈಯುನಿ ತಾಯ್ಚ ಮನ್ ತಗೆ ಕಟ್ಟಲ್ಲ ಒಟ್ಟಿಗೆ ಬಾಳಿಮ್ಮು ಇಲ್ಲಿ ಒಕ್ಕಲ್ಲುಗಿನ್ ಸ್ಟಾಂಪಿತ್ ಸಂಗಿತ್ ಇನ್ಕಮ್ ಟ್ಯಾಕ್ಸ್ ಸಂಗಿತ್ ನಾಮ ಸಿಗ ಸ್ವರ್ ನಾಮ ಸೀಗ ಸ್ವರ್ತಿ ಇಲ್ಲಂಗನೆ ನಾಮ ಸೇ ಕಟ್ಟಗತ್ತಿ ಇಲ್ಲಂಗನೆ ಹಲ್ ಕಟ್ಸೆ ಕಟ್ಟಲಂಗಮ್ಮ ಯಾರು ಇಲ್ಲಂಗಿನ್ನಿ ತಾಯಮ್ಮ ಪಿನ್ನಷ್ಟ ಔಲಿಮ್ಮ ಅಕ್ಕುನಾಲು ಕಟ್ಟಂಗಿನಿಂಗನೆ ಒಟ್ಟಿಗೆ ಕಟ್ಟಗಟ್ಟ ಮಾವಂಗಟಾಬಂಗನ್ ಹಿಂಗೆ ಉಳಿ ಸೋಗಾಲು ಅಕ್ಕೊಟ್ಟಿ ಅಕ್ಕೊಂಡು ಸ್ವ ಸೋಗಾಲು ಅಮ್ಮನ್ ತೇನು ಸಂಗೊಳ್ಳಿಗೆ ಇಮ್ಮಿಗಮ್ಮ ತಕ್ಕ ಮಾನ್ನ ಉಳಿತು ತಾಕೊಂಡನೆ ಯಾರಿನಿ ಸೀನನೆ ಇಮ್ಮ ಸೀನ ಕೋಲ್ತು ನಿಕ್ಕೋ ಯಾರಿ ತಮ್ಮ ಇಲ್ಲುಲಿ ಒಟ್ಟೋ ಕಟ್ಟಮ್ಮ ತಲ್ಲಿ ಮನಿಲ್ಲೋನೆ ಪಿಂಗಸೋನಿಲ್ಲೋನೆ ತಕ ನೈನಿ ನ ಪಾಟು ಕಸಲವಮ್ಮ ತಪ್ಪವಂಗ ಗಂಗೆಯನ್ನು ಹೆಂಗಲಿ ಮಠ ಇಲ್ಲು ಇತ್ ಪಿಯತ್ಸವಂಗಿತ್ತು ನ ಪಾಟು ಇತ್ ನುಂಗು ಬಲ್ಲೆ ಅಮ್ಮ ನುಂಗು ಬಲ್ಲೆ ಅಲಿಮ್ಮೆಯು ಹಲ್ಲು ನಲ್ಲು ಇಮ್ಮಲ್ಲು ಇಲ್ಲುಲಿಯೋ ಕಟ್ಟಲಿ ಮಠ ನುಟ್ಟಾನಿ ತಪ್ಪವಂಗ ನ ಪಾಟು ನುಂಗು ಬಲ್ಲೆ ಅಲಿಮ್ಮೆಯು ತೈಮೇಷ್ಟ ಸುಳ್ಳು ಇಮ್ಮ ಬುಟ್ ಪನಿ ಪನ್ನಿ ಬಲ್ಲೆ ತೂಯಾಲಿ